ಅವಕ್ಷಂಗಾರಿ ಚತುರ್ಭುಜ ಜನಮೋ ಮುಗ್ರಾರಿ ಭೀಮಾರಿ ಜನಮೋ ಅಗ್ರೇ ಧಾರಿ ಚತುರೇ ಧಾರಿ ಜನಮೋ ಅಗ್ರೇ ಹರಿ ಜನಮೋ ಭಕ್ಷ ಜೋ ಹರಿ ಜನ ಜೋ ನಮಸ್ತಾರ ಜನಮ ಸಂಭರೇ ನಮ ಜ ಭವೇ